ದಾಸಕಂಠುಡು ಸೀತಮ್ಮ ನೆತ್ತುಕೊನಿ ಮಿಂಚಿಕೆಗಿರಿಪೋಗ ವಾಣಿನಿ ಪ್ರತಿಘಟಿಲ್ಚಿನ ಜಟಾಯು ಪಾಪಂ ಧರಣಿ ನೊರಿಗಿಪೋಗ ಆ ಪಕ್ಷಿಕಿ ಮೋಕ್ಷಂ ಪ್ರಸಾದಿಲ್ಚಿ ವಾನರ ಕೋಟಿನಿ ಸಮಿ

0: FM Rainbow 101.9
1: ಅತಿನವನೀತ ಅಭಿನಯ ರಾಜ ಗೋಕುಲ ಬಾಲ ಕೋಟಿ ಪ್ರಕಾಶ ವಿರಹ ನರಕ ಶ್ರೀ ರಕ್ಷಕ ಮಾಲ ಕಮ್ಮನಿ ಕಲಲನು ಕಲಿಪಿತ ಚಾಲ ಕನ್ನಿಯ ಕೌಗಿಲಿ ಚೇರಗಲೇವ ಊಹಲ ಬಾಕಿಟ ಉಂಡ ಸುರಾ ಕಲ ವೆನ್ನೆಲ ಚಿಂದು ವರಂಮೀರ ಪೂತನ ಗರ್ಪ ಮಣಂಚಿನ ವಾಳ ಪಾಪ ಕುಬಿರಹುಮು ಬಲಿಗುಣರಾರ ಮನಸುಂಟೆ ಮಾಯಾವೀರ ಮನಸುಂಟೆ ಮಾಯಾವೀರ ಮನಸುಂಟೆ ಮಾಯಾವೀರ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: FM Rainbow 101.9.
3: ఎయిట్ 43:45 సెకండ్స్ రెండు షెడ్యూల్ క్లాక్లో సూపర్ హిట్ సాంగ్ తర్వాత వార్తల ముఖ్యాంశాలు వింటారు.

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಎಫ್ಎಂ ರೇನ್ಬೋ 101.9
1: ಆಕಾಶವಾಣಿ ಹೈದರಾಬಾದ್ 101.9. ದಿಸ್ ಇಸ್ ದ ಸ್ಟೇಷನ್ ಆಫ್ ದ ನೇಷನ್ ಅಂಡ್ ದಿಸ್ ಇಸ್ ಮೀ ಆರ್ ಜೆ ಕೈವಲ್ಯ. ವಿ ಆಲ್ ಹ್ಯಾವ್ ಅ ಲಿಟಲ್ ಬೋಲ್ಡ್ನೆಸ್ ಇನ್ ಅಸ್, ಡೋಂಟ್ ವಿ? ದಟ್ ಇನ್ಸ್ಟಿಂಕ್ಟ್ ದಟ್ ಕಿಕ್ಸ್ ಇನ್ ವೆನ್ ಲೈಫ್ ಗೆಟ್ಸ್ ಡಿಫಿಕಲ್ಟ್. ದ ಪಾರ್ಟ್ ಆಫ್ ಅಸ್ ದಟ್ ಸೇಸ್ ಕೀಪ್ ಗೋಯಿಂಗ್, ಫೈಂಡ್ ಅ ವೇ, ಸರ್ವೈವ್ ದಿಸ್. Sometimes we are gentle, sometimes we are fearless, and sometimes we have to find that little bit of boldness within ourselves to get through. And that's what makes Wolves, the song upcoming next, such a fascinating symbol. They're often associated with instinct, strength, independence, and the courage to keep moving through the unknown. And on that note, here's Wolves by Selena Gomez and Marshmello. Take it away.

ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ದ ಸ್ಟೇಷನ್ ಆಫ್ ದ ನೇಷನ್, ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ. ವಿತ್ ಮೀ ಆರ್ ಜೆ ಕೈವಲ್ಯ. ಯು ಲಿಸನ್ ಟು ಚೀಪ್ ಥ್ರಿಲ್ಸ್ ಬೈ ಸಿಯಾ.

ಆಕಾಶವಾಣಿ ಹೈದರಾಬಾದ್, ದಿಸ್ ಇಸ್ 101.9 ಎಫ್ ಎಂ ರೈನ್ಬೋ, ಅಂಡ್ ದಿಸ್ ಇಸ್ ಮೀ ಆರ್ ಜೆ ಕೈವಲ್ಯ, ಯೋರ್ ಹೋಸ್ಟ್ ಫಾರ್ ಟುಡೇ. ದ ಕ್ಲಾಕ್ ಇನ್ ದ ಸ್ಟುಡಿಯೋ ಚೈಮ್ಸ್ 12:20, ಅಂಡ್ ವಿ ಆರ್ ಬ್ಯಾಕ್ ವಿತ್ ನಮಸ್ತೆ ಹೆಲೋ ಆದಾಬ್.

0: FM Rainbow 101.9 Musically yours.
1: ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ಅಂಡ್ ದಿಸ್ ಇಸ್ ಹೆಲೋ ರೇನ್ಬೋ ಪ್ರೋಗ್ರಾಮ್ ವೇರ್ ವಿ ಲಿಸನ್ ಟು

0: ಮರುಕು ನಂಬರ್ 2324-0856.
1: ವೆನ್ನೆಲವೇ ವೆನ್ನೆಲವೇ ಮಿನ್ನೆ ದಾಟಿ ವಸ್ತಾವಾ.
0: ಜನರಂಜನೆ, ಶ್ರೋತೃ ಮನೋರಂಜನೆ ಪ್ರತಿರೋಜು ಉದಯಂ 7:30 ನಿಮಿಷಾಲಕ್ಕೂ ನೀ ವಿವಿಧ ಭಾರತಿ 102.8.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಗಂದಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

0: FM Rainbow 101.9
1: ಬತುಕಮ್ಮ ಪೂಲ ಸೋಯಗಂ
2: ಬೋನಾಲ ಜಾತರ ಉತ್ಸಾಹ
1: ಒಗ್ಗು ಕದಲ ಮೇಳವಿಂಪು
2: ಪೇರಿನಿ ನಿತ್ಯ ವೀರತ್ವ
1: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
2: ನಿರ್ಮಲ್ ಕಲ್ಲ ಅಂದಂ
1: ಸಕಿನಾಲ ರುಚುಲು
2: ಸರ್ವಪಿಂಡಿ ಸಂಪ್ರದಾಯಂ
1: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
2: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
1: ಪ್ರತಿ ಕಥನು
2: ಪ್ರತಿ ಗಾಥನು
1: ಒಡಿಸಿಪಟ್ಟಿ
2: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
1: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో 101.9

0: ಈ ಮಾ ಕೀ ರೋಶನಿ ಮೇರೇ ದಿಲ್ ಮೇ ಉತರ ಗಯಿ.
1: ಜನಾಬ್ ಅಜೀಮ್ ದಿವಾಸಿ ಸಾಹಬ್ ಮೆಹಮಾನ್ ಶಾಯರ್ ಕೆ ಬಾದ್ ನಿಜಾಮತ್ ಕೆ ಫರಾಯಿಜ್ ಅಂಜಾಮ್ ದೇ ರಹೆ ಜನಾಬ್ ಸರ್ದಾರ್ ಸಲೀಮ್ ಸಾಹಬ್ ಜೋ ಮೊತಮದ ಮುಶಾಯರಾ ಭೀ ಹೈ ಅಪನಾ ಕಲಾಮ್ ಪೇಶ್ ಕಿಯಾ.
0: ಚಾರೋ ದಿಶಾಯೆ ಸಲಾಮ್ ಕರ್ತಿ ಹೈ ಅದಬ್ ಸೆ ಚಾರೋ ದಿಶಾಯೆ ಸಲಾಮ್ ಕರ್ತಿ ಹೈ ಬಲಾಯೆ ಲೇಕೆ ಬಲಾಯೆ ಸಲಾಮ್ ಕರ್ತಿ ಹೈ ಬಲಾಯೆ ಲೇಕೆ ಬಲಾಯೆ ಸಲಾಮ್ ಕರ್ತಿ ಹೈ ದಿಯಾ ಜಲಾಯಾ ಹೈ ಮೈನೆ ದುರೂದ್ ಪಡ್ತೆ ಹುವೆ ದಿಯಾ ಜಲಾಯಾ ಹೈ ಮೈನೆ ದುರೂದ್ ಪಡ್ತೆ ಹುವೆ ಮೇರೆ ದಿಯೆ ಕೋ ಹವಾಯೆ ಸಲಾಮ್ ಕರ್ತಿ ಹೈ ಅಲ್ಲಾ ಸಲಾಮತ್ ರಖೆ ಆಪ್ಕಾ. ದಿಯಾ ಜಲಾಯಾ ಹೈ ಮೈನೆ ದುರೂದ್ ಪಡ್ತೆ ಹುವೆ ಮೇರೆ ದಿಯೆ ಕೋ ಹವಾಯೆ ಸಲಾಮ್ ಕರ್ತಿ ಹೈ. ಜಶ್ನ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾ ಮುಶಾಯರಾ ಹೈ ಬಾರ್ಹವೀಂ ಹೈ ಚಾಂದ್ ಕಿ ಔರ್ ಆಮದೆ ಸರ್ಕಾರ ಹೈ ಬಾರ್ಹವೀಂ ಹೈ ಚಾಂದ್ ಕಿ ಔರ್ ಆಮದೆ ಸರ್ಕಾರ ಹೈ ರೋಶನಿ ಕಿ ಜೀತ ಹೈ ತಾರೀಖಿಯೋ ಕಿ ಹಾರ ಹೈ ರೋಶನಿ ಕಿ ಜೀತ ಹೈ ತಾರೀಖಿಯೋ ಕಿ ಹಾರ ಹೈ. ಆಗೆ ಮುಲಾಜಾ ಕರೇ ಆಜ ಹಕ್ ಶಾದ ಹೈ ಕುಫ್ರ ನಾಶಾದ ಹೈ ಜಶ್ನ ಮಿಲಾದ ಹೈ ಜಶ್ನ ಮಿಲಾದ ಹೈ ಆಜ ಹಕ್ ಶಾದ ಹೈ ಕುಫ್ರ ನಾಶಾದ ಹೈ ಜಶ್ನ ಮಿಲಾದ ಹೈ ಜಶ್ನ ಮಿಲಾದ ಹೈ ಆಜ ರಖಿ ಗಯಿ ಪಹಲಿ ಬುನಿಯಾದ ಹೈ ಜಶ್ನ ಮಿಲಾದ ಹೈ ಜಶ್ನ ಮಿಲಾದ ಹೈ.
1: ಇಸ್ಕೆ ಬಾದ್ ಜನಾಬ್ ಅಫಜಲ್ ಇಲಾಹಾಬಾದಿ ಸಾಹಬ್ ನೇ ನಾತಿಯಾ ಕಲಾಮ್ ಪೇಶ್ ಕರ್ನೆ ಕಿ ಸಾದತ್ ಹಾಸಿಲ್ ಕಿ.